ಆಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿ ರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ. ಓಂ ಶ್ರೀ ದುರ್ಗಾ ಲಕ್ಷ್ಮೀ ಸರಸ್ವತಿಭ್ಯೋ ನಮಃ.